0: ಪದನಿ ಸೋಮಣ್ಣ ಪಮ್ಮತೇನಿ ಪ್ರದೇಂದ ಪಮ್ಮತೇನಿಂದ ಪಮ್ಮತೇನಿ ಸುವರ್ಣೋ ನಿಲಾನಂಗೆ ಆರನಾರುತ್ತಾವೆ
1: Anda masih mendengarkan Nusantara Malam Pro 4 RRI Makassar.